ನೊಂದರಿ ವಿಭಿನ್ನ ಸ್ಟಾ 487 ಸ್ಟಾ 31 ಹಾಶ್ ಕನೋರೆ ತಿಗಿತಿ ಕೆವಿಂಗೋರಿನ ಸಿರಿಂಗಿ ಮಗನ ಮತ ನೊಂದರಿ ಅಸ್ಯರಿಯರ ಮರೆ ತತಸ್ಯನ ಮತ್ತಿಕಾರಿ ವುವನ್ನೈ ಸಿರಿಂಗಿ ವಾತೋತೋ ಫನ್ ಡೇ ಇರೆತೆ ತಕುವೆನೆ ಐ ಲವ್ ಎಂಬು ಡಾಟ್ ಕಾಮ್ ವಿಯು ಟಿಕೆಟ್ ನಕಮೆ ಮೆಕಾವೆ ಮುಆರೋ ಎಫ್ ಎಂ